ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅವ್ರು ಕರೆ ಅ